because we nim. Enye ye funa e wo wo. Because ye nim e hiya for ma. Oba sasi suwa ye.